0: abalasagaro niya ha alugura habanya ni larinya gahon.
1: Larinya haretida lereru bungiyo. Luba na fure iduni ligia batiri nuba. Ahi huguya, baruhu marikei haba hiveru tiyo.
0: Sagaburi veyo, larufu da hesusu templurgu, hanyahati habutigu hafadirigu huriyo, hama arufu da atien liluru du muisesi, hama ginye labutigu fulasu, aluwa ida luba la hafaru ni hilagubay. Madari tiyan ida luba la hadigani, ladiga wairi la hora bahonu wa sungirigia, luha gambu ni lerenu.
2: San Lucas, capítulo 20.
0: Lo agaba veyu, dan le templo rugulboy Jesusu, arufu da ahon grigia, apuri chihei na huganu luagu ti asal baruni, ligi hayabi, habutigu hafadiri guhuriyu, hama arufu da atien liluru du muisesi, hama wagunia wairi gutien lida hafinye huriyu, abaharinya gulun.
3: Arinya gabe won kala au ubafu badiga ikate le, ani kala ichi gubani ubafu le bun.
0: Aba ti larinya gu Jesusu hon.
4: Nalaga da diginya aba kate, ouna bahuman. Kauna habali huang abati sehe, louna habungi o di houna ha wugunia.
0: Aba hagume siru arinya ga hama agwa.
3: Kabasa warinya ga, awa arinya ga luago louna hala bungio, larinya wagu oba won kala wago mafiyeru wabailun. Awa arinya ga luago houna hala wugunia, hachamura guba dibu wa wago, ladiga choru hamuti luago profeta lame ya huang.
0: Abati hariyagun, lagu ibidi ya la hon, kala meha ouna habali huang abadi seha, abalariyagun Jesusu hon.
4: Mariyagun nubay ginyati hon kala au ubafu na dhigi burikata ile.
0: Abalagume seru Jesusu adimune hon girigia, abalabagdago aba hempulu legibe baylanichigu hon, aniya hempulu ligia.
4: Nyenye meha aba uguri abu naguti baybay lichari rugu, lari ginyan abalaha ya hani lichari hon na dagime itinya. Aba lidi lido amo fulasu luago sarago dan. Dan lelachiri rubay lidani ya lubahani, aba lona ha aba lumusu anugi lufara, aba habule seiru ni nadagi mitinya musu ligia. Aba hona ha ni lari gong, michu gani katalo. Aba yati lona ha aba ya musu, aba gien hanabu ni, bulesi hamei, ona ha hamei michu gani katalo. Aba ya lona ha aba ya gien habule seiru ni, aba habugu ni nyengi. Aba larinya gulabure meichari longwa rugu, kaba funasa nadiga, Non hali nira le hinsi ti mabe nu hafu ga inebe be hon abalona hani dale hari bali abahani go hamagua ani hale lu be le resi beruni alaga wa farali hilagbe wage lamu ga labuni sunkate abati hasaga ro ni lida ge fulasu ligia aba hafaru ni hilagbe
0: abati lal ge daha Jesusu lariega
4: kabati la diga labure mechari liabiba aba me lafara go ni na dagmi ti hagi hilagbe Aba melishi guni ishari hong amu.
0: Dale hagambu bali kata ile, aba harinya gun.
5: Masusere dalamu ga iter.
0: Aba lariyo guni ya Jesusu, aba lariyo gu hong.
4: Kati lila be leburu wa nyubaitita lereru bungiyo, lenye lube lariyo ga. Dubu le me au be mebere sen hama abu na gutinya, ligi al dubu le tima timati. Purume wari gu le chuberi guti luago dubu ligia, lanyori duguba. Leti uwaguti labur ha, labure chagubai.
0: Di dameme ora ligia, aba halugu habutigu huriyu, hama arufu da tiyan liluru du muisesi, harugu duni Jesusu, ladiga hasubu diruni luago, hawagu ti la hempulu lelarinya gubay, gama lumum, madiga hamuti, ladiga hanufu dehawai girigia, aba ti hagura baha amudan, aba ti hona hafiu girigia, ha afama lutinya kama hamuga harumatinya, luharia hani Jesusu, luharinya gagudani, kata ile auti ganyana la hiche gudun liduru, Lu hedere geruni lugumadi mati. Ligie hali gudubali harinya galun.
6: Maestro, subudi wa muti logu inaru nila le barinya gubay luma le barufu da habay. Ladiga masuwe si hati bukaba la un barinya gay inaru ni anilu anilau inaru ni barufu da hilemeri bungiu. Arinya gaba abakati won. Buiti funasa lu wafaye halisensu na gumadi lu uruwe odi mabui duti.
0: Aba la subu diruni Jesusu, Luriba haritogun abalariya guhon.
4: Kasa wagu habuse rahishi ga sadara no ba. Aruhuta huma abalida ga sensu ligia no. Kagia iyawa luma iri le burinyu bay luago.
0: Harinya galun.
6: Liyawa uruwe luma liri.
0: Abati lariya guhon.
4: Lelani uruwe ruhume lu uruwe. Lelani bungiyu ruhume lu bungiyu.
0: Siyahamuti aburi gudatidong hasadara. Lau lebri lariya gubay. Hagibu gya girigia. ವೈರಿಗು ತಿಹನಿ ಗಿಲಾವು ಲೋನ ಬಗಲೆ ಹೋಂ ಅಬಾ ಹಾ ಮನಿಚು. ಲಾರಿಗೆ ಅಬಾ ಹೌದಿ ಸಾಧು ಸೇವುಗು ಅರಿಯ ಹೆಸುಸು ಹರಿಯ ಹಣ್ಯಾರೆ ಸಾಧು ಸೇವುಗು ಲಗು ಮಾಸಾರುವ ಎಲ್ಲ ಹಿಲಾ ಅಲಿದಾಗೆ ಓವೆನಿ ಅಬಾ ತಿ ಹರಿಯ ಗುಲ್ಲು ಹೆಸುಸು.
7: ಮಾಯಿಸ್ತುರು ಲರಿಯ ಹರೆ ಮೊಯ್ಸೆಸ್ ಇವೋನ್ ತಿದಾ ಲಿ ಲಿಬುರು ಲಗು ಆಹೆನ್ ಲಾ ಓವೆ ಅಬಾ ಉಗುರಿ ಅಬಾ ಲಿಗಿರು ನು ಲುಮರಿ ಮರಾಹುನಿಗಾ ಲಿಗಿಯ ತಾವು ಲೂನ್ ತಿಲಾ ಲಮಾರಿ ದುನ್ ಲಿಬಿರಿ ತುಮಾ ಲೂನ್ ಗರಾಹುನಿ ಲಾ ತಾವು ಗದ್ದುಗವ ಗುಂ ಲಾಮು ಗ ಲಿಬಿರಿ ಲೆ ಓವೆ ಬೈ ನೇನೆ ನು ಮೆಹಾ ತಿ ಸೆದು ಗುನಿಯ ಗಮುಲೆ ನು ಗುವಾತಿಯ ಅಬಾ ಲಮಾರಿ ದುನ್ ಲೆ ಫುರುಮಿಯತಿ ಅಬಾ ಲೋವೆ ಮರಾಹುನಿಗಾ ಅಬಾ ಲಮಾರಿ ದುನ್ ಲೆ ಹಬಿಯಮ ತುಮಾ ಬುಗ ಲುಮರಿ ಇಬುಗನ್ಯ ಅಬಾ ಗಿಯ ಲೋವೆ ಮರಾಹುನಿಗಾ ಅಬಾ ತಿ ಲಮಾರಿ ದುನ್ ಲೆ ಹರುವ ತುಮಾ ಚಿಲು ಲುಮು ಲೆ ಹಸೆದು ಹಿಲಾಗುವ ಮೆಮೆ ಹಗಿಯ ಮರಾಹುನಿಗಾ ತಾವು ಲಾರಿಗಿ ಅಬಾ ಗಿಯ ತೋವೆ ಊರಿ ತುಗುಯ ಅನಿಯಗಬ ಅಬಾ ಕಾತೆ ಓಂ ದಾಮೆ ತಿ ಲೆ ಹಾಸಾರು ಲಿದಾಗೆ ಓವೆನಿ ಕಬತಿ ತುಮರಿ ಊರಿ ತೋ ಹಾದಂಗಿಯ ಲಾರಿಗಿ ಮಾರಿಯ ಇತ ಹಾಮ ಸೆದುಗು ಬೈ
0: ಅಬಾ ಲಾರಿಯಗು ಹೆಸುಸು ಹೋಂ
4: ಲಿದಾ ಉಬೌಲೆ ಮರಿ ಎತಿ ಉಗುರಿ ಹಾಮ ಉರಿಯ ಅಹೈ ಲಿದಾ ಮೆ ದಾಲೆ ಲುಬಿ ಲಿಯಾಬಿ ಓ ಬೈ ಅಮಾರಿ ದುನಿ ಸಿಯಲು ಹಾದ ಹಾ ಗರಿ ಚಬಯ ಲು ಆಸಾರು ನಿ ಲಿದಾಗೆ ಓವೆನಿ ಲುಮಲು ಹೆಬೆಲು ನು ಸಿಯಲು ಅಗನವ ನ್ಯೆ ಲು ಸುಂದಾ ಮಮಾರಿ ದುಬನ್ಯ ನ್ಯೆ ಮೀಚ ಹಾ ಹಮಾನ್ಯ ಮೆ ಹರಹಿ ಲು ಮರಿಯ ಲದುಗ ಮೌಯ ದಿಗಿ ಆಯ ಮೆ ಗುರುಗಿ ಸಿಯಲು ಇತ್ರಾ ಮೆ ಕೆಯಾಂ ಹೆಲುಗು ಲಿರಹಿ ಹಣ್ಯ ಮೆ ಬುಂಗಿಯು ಹಾ ಸಾರಾಣ್ಯ ಲಿದಾಗೆ ಓವೆನಿ ಮೊಯ್ಸೆಸಿ ಗುವನಾರುಗು ಅರ್ಹುದ ಲುಮುತ್ ಲೋಗ ನಿ ಹೆಲ ಆಸಾರು ನಿ ಲಿದಾಗೆ ಓವೆನಿ ಲಿದಾ ಲೆ ಲಬುರ್ ಹಾ ಬೈ ಲಿಬುಗುರು ಬೂಬುಗತಿ ದುರುಂಗು ಉಮುತ್ ಲರಿಯ ಹರೆ ನ್ಯೆ ಲಗು ಬುಂಗಿಯು ಲಾ ಲು ಬುಂಗಿ ತಬೆ ಅಬ್ರಾಮು ಇಸಾಕ್ ಲುಮ ಹಕೋಬ್ ಲೌದಿ ಮೂರಿ ಲಿಗಿಯ ಅರ್ಹುದ ಲುಮುತಿ ಮೊಯ್ಸೆಸಿ ಲಗು ವಿವಾಗಿಯ ಲಾ ಅಬ್ರಾಮು ಇಸಾಕ್ ಲುಮ ಹಕೋಬ್ ಲೌ ಸು ಹಿಲಾ ಲಾ ಹಾಗುಬು ಲದುಗ ಮಮ ಹಬುಂಗಿಯು ತೆ ಹಿಲಾ ಯ ಬುಂಗಿಯು ಅಬುಂಗಿಯು ತೆ ಹಾ ವಿವಾಗಿಯ ಬಯ ವಿವಾಗಿಯ ಲನುಗುನಿಯ ಬುಂಗಿಯು ಸುಂಗುರಿಗಿಯ
0: ಅಬಾತಿ ಹರಿಯಗು ಅರ್ಹುದಾತಿಯ ಲಿಲುರು ದು ಮೊಯ್ಸೆಸಿ
6: ಬುಯಿತಿ ಬರಿಯಗು ನಿ ಮೈಸ್ತುರು
0: ಅಬಾ ಮಾಲುಗು ದಗು ಹಮಾ ಲಿಲಾ ಅಬಾ ಲರಿಯಗು ಹೆಸುಸು ಹೋಂ
4: ಇದಲಿಯ ಸಹ ಹರಿಯಗು ಬಿಲ್ವಾಗು ಲದ್ದುಗ ವಗು ಲಾ ದವಿದಿ ಕ್ರಿಸ್ತು ಲರಿಯ ಹರೆ ದವಿದಿ ಗುವನಾರುಗು ತಿದ ಲೀಬುರು ತೊಗಿರು ಬೊ ಸಾಲುಮು ಲರಿಯ ಹರೆ ಬುಂಗಿ ಲುನ ಬೂರೆಮೆ ನ್ಯುರುಬ ಲ್ವೈಗೆ ನೋವೆನೆ ದರಿ ನೀಚಿಗು ನಿಯ ಬಾಗ ನಿಯ ಲಾಬುಗು ಯೋಂಬು ಗೋದಿ ಇದ ಲುಬಾತಿ ಲದ್ದುಗ ವಗು ಲಾ ದವಿದಿ ಕ್ರಿಸ್ತು ಅನಿ ಅರಿಯ ಗತಿ ದವಿದಿ ಗುವನಾರುಗು ಲುನ ಕ್ರಿಸ್ತು ನ ಬೂರೆಮೆ
0: ನಿಯನು ಸರಗು ಗರಿಗೆ ಅಗಾಂಬ ಹೆಸುಸು ಅಬಹಗಾಂ ಬು ಲರಿಯ ಗು ಹೋಂ ಲಾನಿ ದಿಸಿಪ್ಲುಗು
4: ಗೌನಿಗೆ ಗುವ ಹುಮ ಹೋಂಗುವ ಹವೈ ಅರುವು ದಾತಿಯ ಲಿಲುರು ದೋ ಮೊಯ್ಸೆಸಿ ಗನಿಗೆ ತಿ ಹೈಬುಗು ತಗ ದೌಗುವ ದುರುರುತು ಬುಸೆ ಹಗಿ ಎಲು ಲಬೂಸ್ರು ಹೋಂ ಲಾವ್ ಇನ್ನೆ ಬೇಸೆ ಉಮದರುಗು ಅಲ್ವ ಹಮೈ ಉಬಾರು ಲೇಹ ಬಾರ ಉಯಿರಿಗು ತಿಯ ತೆಂಪ್ಲುರುಗು ಲುಮ ಲುಬುಯ್ ದ್ವಾಗೆ ಉಬಾರು ಲಿದ ಅದಿನರುನಿ ಗಿದಾಹ ಮುತುಗಿಯ ಹಾ ಬಾ ಉರಿಯ ಹಾ ಹಿಲಾಯ ಬಯ ಉಮರಿ ಹವೈ ಲೂತಿ ಹದೌರಗು ಲವ್ ಲುರಿ ಬಾ ಹದಾಗು ಅಬ ಹದಗು ಫುರಿಯಗಿ ಮಿಗಿನಗು ಬುರಿತಿ ಉಯಿರಿ ತಿ ಮಾ ಬೈ ಹಬ್ಬೈ ಚೂ ಲ್ವಾಗು ಸೂ ಲೇ ಹದಗು ಬೈ
2: San Lucas, capítulo 22.
0: Yara falifedu, le lidani nanteigi fen, toma nugubun lebini, le meme lufedu, lue yure sefuruni, abati halu aha, hafadiri guhuriu, ama arufu datien le luru domu isesi, ida luba la, hafaruni jesusu hilagubi, ibidi yugahon grigia, le dega hanufu de hawai, abati lagani luni mafia, la rita guhudo asiskariote, le abahada gelani jesusu disipulugu, ಅಬಾ ಲಿದಿ ಅದುಗ ದರದು ಹಾ ಮಹಾಬುತಿಗು ಹಫಾದಿರಿಗು ಹುರಿಯು ಹ ಮಹಾಬುತಿಗು ತಿಸುದರಾನಿಗು ತೆಂಪುಲು ಲುಲೆದೆರೆಗಿರುನಿ ಹೆಸುಸು ಹೋಂ ಅಬಾ ಹಾಗುಂ ದರಾಗು ಅಬಾ ಹರಿಯಗು ಲುಹುದಾಸಿ ಲಗು ಹಿಚುಗು ಬಲ ಸೆನ್ಸುಲು ಅಬಾ ಲದುಗ ದರದು ಹಾಮ ಅಬಾ ಲಗುಮೆಸರು ಆಲು ಹಾ ಇದಲು ಬಲ ಗಣ್ಯಾಲ ಲಾಲೆದೆರೆಗಿರುನಿ ಹೋಂ ದಮೆಲಾ ಉ ಹಮ ಗರಿಗಿ ಅಬಾ ಲಚಿಲುರು ಫೆದು ಲೆ ಇದ ಬೈತೆಗು ಫೆಂ ಮಗಾನೊತ್ಲೆಬಿನಿ ನಿಲು ಬೈ ಗಿಯೆ ಲದಗರವ ಗದುವ ಮುದುಂ ಲೆಲಾನಿನ ಲುವೆಯುರು ಎಸೆಫುರುನಿ ಅಬಲರಿಯಗು ಹೆಸುಸು ಲು ಫೆದುರು ಲುಮಹುವಾ
4: ಹೇ ಬಾರಾಂಸೆರೆ ಏಗ್ನಿ ಲೆಲಾನಿನ ಲುವೆಯುರು ಎಸೆಫುರುನಿ
0: ಅಬ ಹಾಲು ಗದುನಿ
7: ಹಲಿಯ ಗಿಯೆ ಬಬುಸೆರ ವರಾಂಸೆರುನಿ
0: ಲರಿಯಗ ಹೋಂ
4: ತಮೆಲೆ ಹೆಬೆಲುನು ಉಬುರುಗು ಅದೂನಗು ಬಲುಮಾಬಾ ಉಗುರಿ ಲೌ ಅಬ ಆಗ ಇದ ಲೌ ದೂನ ಹಸಿಗರಿ ಮೆಚಿಲು ತಿದು ಮುನ ತೊನ್ಯೇಹಿ ಲುಮುತಿ ಲೆಬೆಲುರು ಹನಿಯಗ ಮೆಲು ತಬುರೆ ಮೆ ಮುನ್ನ ಲರಿಯ ಹರೆ ಮೈಸ್ತರು ಹಗೋಂ ರೂಮು ತೊಂಬ ಲುಬೈಗ ಯಾರ ಲಾ ನೈಗಿನಿ ಐಗಿನಿ ಲಾನಿನ ಲುವೈರು ಎಸೆಫ್ರುನಿ ಹೌಲ್ ನಾನಿ ದಿಸಿಪುಲುಗು ಅಬಮೆ ಲರುವುದು ಅಬಾ ರೂಮು ವೈರಿತು ಹೋಂ ತೌಗಿಯ ಗುವ ಮೋನ ಅರಾಂಸೆಯುತಿಯ ಅರಾಂಸರೆ ಮೆ ಐಗಿನಿ ನ್ಯೈ
0: ಅಬ ಹೌದಿ ಅಬ ಹದಾರೆ ನು ಸಂಕಾತೈ ಕಿ ಲರಿಯ ಗು ಹೆಸುಸು ಹೋಂ ಅಬ ಹರಾಂಸೆರು ನಿ ಐಗಿನಿ ಲಾನ್ ನ ಫೆದು ನ್ಯೇ dan le la chile rubai ora abal la nyuru Jesusu haulani apostolugu luagu dabula abati la niego hon.
4: Ome buna buseron negini egini le lani na luweiru esefru ni le huma lubaragia nome. La daga narin hani hon luagu megin digia nali la egini le lani na luweiru esefru ni le dari lagun flirun lida la ruwe habungi.
0: Abati la nugu abaveru tau diven luhaburugu abale tegiru ni bungiu la niega.
4: Baruhumai le farin wahumai hidangwa. Narin hani hon luagu matu digia na la diven dari me liabin la ruwe habungi.
0: Larigin, abala nugu fein, luha burugu, abala tengiru ni bungi tuagu, abala guba chagunu, abala ichugu hon, arinye gina.
4: Nugu bule, le nubi le deregerun huagu, luma gine gueto, adika humile, harita guagu le menuagu.
0: Itara meme ginye, larigin heigi, abala nugu ni veru tau diven, abala arinye gu.
4: Aniha nita, le lubi labirun lidage nugu bu huagu, lulagunflirun iseri darado. Aniha ugiri le lube le deregeru nina wama ya luagu dabula. Luagu hadina lubeiti uma le ranse ruwa libe inuba au le ugiri garo warigati. Gama lumon ugiabuti ya ugiri le lube la luguru nina.
0: Abati hagume seru, alugu dagwa hadagwa kaba lafu na alugure. Aba hasige niha lanigu, luagu kaba la hadagien werigutuma, aba lariengu Jesusu hon.
4: Lida aruwe hani lani na ubau le, aguma tiha tinya haburi lurui tukufulaso kama hamuga labure mehagia. Haburi labu tukufulaso aninyo wagua tiha wagu lagu wuguri ya hama haga diga titinya fulese hongurigi. Gama lumu, mitara la hida, lubarange lira, le wiri kutimabai le tima atima tihida, lunti la nangu lungu wa kele unabu timabai. Le aguma tiha bai, lunti itara la kele eseri vidubai. Kagi ya wiri kutimabai, le anyuru bai eiga luagu dabula, odile eseri vidubai. Mafu negelea nyuru bi luagu dabula, ani au itara ninyi hida kele eseri vidubai. Huwia meha uwara banya numa lida na ucha wagun. Liga nichi kubadu ni luharuweha kei lichi kuni na nuguchi ilu naruweha. Hegiba, gura huguye me luagu ni dabula jagata sielu lida naruweha. Nyuru huguye me luagu burilala uruwe ilu hagusera gudinia duusu kubilani Israelu turibu.
0: Ariye gatigie wabure me Jesusu.
4: Simon, Simon, amuri hali mafia uma lumba bungiyo, lukayera bela locha guno keile weni hon turigo. Ibiha lumuti, gama lumu, ayumura wadi na buwagu lumbungiyo, lumeferdi dirubani bafinya nuwagu lidame aura ligia. Anidame le bagiri buduno, biji game dugda guo hon bibirigo.
0: Lariega Simon lum.
8: Nabureme, aransa tina lu nidi buma furisu rungu, o lu lanome buma.
0: Lariega Jesusu lum.
4: Fedro, ugunye meme, beyede gubanao uru wa wei asu lubarega la yugur hagayo. Barinya gubaluagu ibidi ya nabon.
0: Abati larinya gu Jesusu hon.
4: Na lenona habalu masagu taiga, ni laulaga isenso, ni gaidi, nyenye funagi hemege iru.
0: Aba larinya gu.
7: Ua maestro, memege iru tiba nikata.
0: Abati larinya gu hon.
4: Ahinti weto, lega sagu tati, barulon, baruligia me laga isenso. Le me feinte ti, alugraron la bite lulagain han le feinte. Narin hane hon, luagu lagun fliru bala le tarinya gubeleren ubungi yo nuago. Abahu du wati hada uribatinya, son le buru wanyu bain nuago lagun fliru nyo gueto.
0: Aba ti harinya gun.
8: Wabure me, nuha bia e fein ya.
0: Aba larinya gun hon.
4: Bui durugale.
0: Aba ti lafri du Jesusu, aba lidi luagu vubu olivu, ki ligaburi hanya, aba houdi lani disipul guluma, dan le hachili rubai lida flasu ligia, aba larinya gu hon.
4: Hafuri yida, mabru ha humamu ga lidon ocha waguni.
0: Aba la dise du Jesusu Hawaii, murusuru, aba lahu drogu afuri da lubungiu, laniya ga.
4: Nugu chi, ahabu bu sen, sefu bana loi uniye gifiti le, gama lumu, madugu wala lena busen rubai, le la ba busen rubai adugu.
0: Aba ti liabi aba angeli sielugie, lulichugu ere ilun. Dan letima la wairi du ligarigu, ligetima la furi du lau ere. Lede deha ti laruga, luoi, kama hamuga onwe bu lede deha hitu muwarugun. Dan le lasa aruba ilidage la furi du, aba la dariru niya disipulu arumuga, laruma agudun iruni. Aba ti larinye gu hon.
4: Ka wagu harumuga, sarahuma, hafuri yida, maburu ha humamuga lidon ocha waguni.
0: Nyingili Jesusu adimuneha, lige hayabi sarago grigia hudasi le aba hada ge dusu disciplu gu haba haba abalayara fadulu jesusu lula churuni abatilania gu jesusu lu
4: hudasi lausa aba chuti balungrana aule wogir garo wurgute
0: danti le hari hi bali halumo boye jesusu kabala suserda aba hariya gulu
8: mapureme afra gu manya sato efen
0: aba libuguni aba hada ge lani gu jesusu Larigue el uso fadiri en utumati, le lombene, abalaria con Jesusu.
4: Igre humaña, buidurugal.
0: Abatil la guru ni, Jesusu larigue musu ligia, abalareida gun. Abalaria gun hon, habutigu fadiri gun hon. Hon vuguni e weiri gutinha, lida hafinha huriu, lumahon habutigu tisudarani gu templu, hanyembi banya anugay.
4: Hayabi esanuago tau efein luma webe kamahamuga hibertina. Daleme huma na templo rugosago weyo margo do humutina gamalumo aniha hidani luha duguni hugunda nau ora lelun laguma di halela bure me bailu buriga
0: abati harga duni jesusu abahanugni lumi um fadiri le inu tumabe abati la falaro ni fedro disegen abahafro gu watuni laminda go burure abahanyuru geyegulao abagen la nyuru fedro hada kititarihini abamusu nyu larugurugu watu Abaterederu ariagoi, abatariagun.
9: Luma nye buga ginye Jesusu grigi ele.
0: Abalayeda gu Fedru, lariaga.
8: Ibidi antivu grili giano.
0: Maluti loige, abaye larihini aba, abalariagun.
8: Hani gu ginye bugui.
0: Abalariagu Fedru.
8: Mama hani gu au.
0: Keibri aba ora larigin, abaye lariagu aba.
5: Inaruni logo luma nye hanye la, ugri le la duga galilea na ginye.
0: Abati larinha gu Fedro.
8: Ibidi antinu kalawagu badimreha.
0: Lida meme ora legia, dale aninha gola Fedro adimreha. Abalayuguru haba gayu, abaladigre gu abureme Jesusu, ariha lago Fedro. Abalarito gu Fedro lago lebu galarinha gu bai Jesusu lun.
4: Lubaragen la yuguru hagayu ugunye, beyeda gu banau urwa weyas.
0: Abati lafuri do Fedro, abalayahu alau igarigun. Ehere hatinha, o gurin ha onigribali Jesusu lau, bulese e hamai. Abahagura gunin lago, abahagayo ha ligibogun, aringa in hagia.
5: Kei bugela Cristo boi, le profeta, aringa boi que calagayo boi bogo.
0: Ababari hanabuni, lauhania gu sarago amukate. Danela ruga du boi, abahondara gu gurin a weiri gutinha, lida hafinha huriu, habutigu hafadiri gu huriu, ama arufu da tinha leluru do Moisés. Abahanugni Jesusu, ligibu gin hadamuri, lelinu aga ilurudu, abaharinha gulunyi.
6: Arinha gabaiwon, buguya sa Cristo be.
0: Abalarinha guhon.
4: Aha narinha gahon luago aula, mafinha badono. Aha nalugu dagua, monu buhubadna, migra gudun humaname. Narinha ga abakate hon. Lumagia gueto, nanyura aule wuguri karuwer gati, luege longwere bungi le sunti gabafo.
0: Abati halugu duni sungubai.
6: Bugue lubai tilirai bai bungio.
0: Abalarinha gu Jesusu hon.
4: Uguia guanarga arinha gu humali lago aula.
0: Abati harinha gu.
6: Mabu serunha do gefen hama amu won. Wagia guanarga agamba wa mali liumu lugugin.
2: San Lucas, capítulo 23.
0: Abati hasaru sungu bai. Abahanugni Jesusu lugibu guion pilatu. Abahagome seru ichiga lidunu harinha gu.
6: Dariwa malibugiri le ashagara guagdanya grigia. Larinha here logo mon la lu wafai ha sensu lu uruwa iromana. Arinha gatigie logo ligie la Cristo baile la nua dirubai bungi uru la salba runia grigia. Arinha galigie logo uruwa ila.
0: Abati larinha gu Pilato lun.
10: Buguya san harue tabai huriu.
0: Larinha ga Jesusu lun.
4: Buguya guanarigu arinha gu bali.
0: Abati larinha gu Pilato hon habuti gu fadirigu. Luma hon hibiri grigia.
10: Madarit na duru logo ugari le.
0: Abati maharinha guhere.
6: La chagara guagu diano sun grigie hudea na lau ligabri la rufudaha. Lagume seragali leagia, aniha meme gua adiga I chilu yahon.
0: Dale lagambu bali pilatu kate le, abalalaga daha ahin galilea na lubai ugadiligi. Danti leharinha gu bailu galilea na la, abalauna hanilu erodesi legumada galilea. La diga nyinye la erodesi Jerusalem lida dan ligi. Abalagunda ragu erodesi dan lelarihini Jesusu. La daga agamba nyahali la luagu, aniluha la buseru larihini, agura batiti larihin la daga milagru, abalalgu duni logo saragu katai mona batuti Jesusu nikata nyenye no habu tigu fadirigu hama arufu da tien liluru du muisesi magumuti hichugu lidunu abati loseru ni erodesi hauli sudara nigu ke inikata ehere hagi lau abati hadore guagu duni taudongu vendegu tu ke ladore gu urue abai louna hani erodesi lupilatu veju ligia abagamada gola erodesi luma pilatu La de gaga niguanya tinha lubara gelir. Abati londero ni pilatu, habu tigu fadirigu, hama luru dugu, hama buri amu grigia, abalarinha gu hom.
10: Kukuya nugu bali ugri lenu, harinha ga logo chaka ugu da lani ya grigi. Alag da gua na li higi buge, ani ariha humut logo madari na ni murusu duru luagu lita gele harinha gu bai luagu. Madari tiginye erodasi li duru, giribu gu da la mong. Ariha huma le luagu madugi la ni kata le luti la faru hilagu bai luigi. Na bai chakidale lubaiti lari geme aba nigira gudini.
0: Gagabu de tiha pilatu, luha ligira gudu aba da riti fedrugu, aba hagua la sungu bai lida aba.
11: Afara bai le,
12: ligira gudu bai
11: barawasi.
0: Barawasi ligia, la darinya la duga ligia aba hada geha inyoro gubanya hongwa, luagu gumadi, luma nwege la faraha. Buseti ebe pilatu ligire gudini Jesusu, aba yaladimu reha hon, ligie tumahagu wa ragu.
11: Dagwa bei lau guru, dagwa bei lau guru, dagwa bei lau guru, dagwa bei.
0: Aba lariyegu pilatu hon, lagu luru wa weyasun.
10: Katu huriba tiladugu bei, madari tina lepu na lafaru hilagu bei, na bei chakitali, aba menigira gudini.
0: Aba timahagu wa raha, lulada ragunu lagu guru ha, here tihagu wa raha haguya, ama habu tigufadirigu. Aba habihini lehabu serubai. Aba gubaiti ladugu ni pilatu lehabu serubai. Aba tiligira guduni ugiri lehabu serubai. Le adorubai loige inyora guni luma afara hani. Aba tiladera geruni Jesusu hon luhadugini hagunda lau. Dan lehaudi ala lau Jesusu luladara wagu lagu guruwa. Aba hara gudu aba wuguri sirenena giriti Simon. Liabi arabu gen aba hanuka guduni guru walun. Aba lidi lau, larigi larigi Jesusu. Saragu hanya grigi afala ruti, ama saragu urinya hada, ayahu oheina, agua raheina lau iruni, luagu. Aba ladikiragu Jesusu hawagu, aba larinya guhum.
13: Urinya herusalena, mayahu ahumanu wagu. Ayahu ahuogu, luma hawagu hirahina. Laduga, liyabi baveju dame le larinya wagu. Fulese watinya, asinyabi hagaradu. Hama ginye ha barahin hanyabon. Hama ha mata gita ha banyo. Aba meti harinya gugurige nu ubu inyote. Abu haba wa wagon. Aniga hagia me nu ubu unabuti. Darugu wa baha wawu. Ladiga. Ahinya diga habali isonle. Lau tidibu webe le dudu hili. Kabagi ama diga hama. Lau le maboy hali.
0: Bariti ya ginye. Biyanga farahatiya. Luhafaru uwara lumu Jesusu. Dale hachili rubui. Didon filasu le giribui. Lubara labu ugubu, aba hadara guni Jesusu lagu guruwa, hama ginye biyan gafar hati nye hagaya, aba loege lonvere, aba loege lubona. Dantile anyaha la adara gui Jesusu lagu guruwa, aba larinya gun.
13: Nugu chen, ferud nabanya, laduga, ibiti yeti hon kala hadugu bai.
0: Aba hahore rusu daragu, ubu nuruni, luharhi kaba la unhada agen teredera ladara gu Jesusu. Ninye nugrigia ariagua, ninye nuginye gumadi matinha, ehereha lao harinhaga.
6: Salva ti amo, salva golaginha lungua. Ahi naru ni lubai logo ligue la Cristo vele la nua dirubai bungi lula salva runia grigia.
0: Ehereha tinha ginhe sudaragu lao, lao hayara fadu ichiga binigalun, lulatunu, harinhaga burilun.
10: Ahi haruete bubai horiu, salva goba bungu.
0: Ninye ti aba aburu honi loiga lichigu. Larinya harenye.
5: Aniha aruwe ite huri.
0: Aba la nabu ni aba hadage, gafare hati ya hadawa gube lagu guruwa, Jesusu larinyaga.
7: Ahen buge lubai Kristu we, salba guwa ba bungwa, salba bawa me.
0: Aba la denha le aba luloba, larinyaga lun.
14: Manufu de tibu salwe bungiyo, bugu ye le labu gebe aba meme sufuri, luma? Uwagia, gadine tuwa lungwa sufuriru. La diga wafai haya lagu le wadugi bai. Ahi ti wugiri le madugi ti ni kata uribate.
0: Abati lariyagun.
14: Jesus, hari tu wabati nuagu Dabele lagu meseru baru waya.
0: Larinya ga Jesus ulun.
13: Ninaru bau. Lagu numa bati pula. Sielu ugunye meme.
0: Ami dirigu, abalaburi ga dusung ubau. Dari ladang uru warabang veyu. Abalaburi ga dun veyu. Abatahiri dagu tubelu templu tamidatu magua. Abati lagu aragu Jesus.
13: Nugu che. Derega no moto. No ani. Buha buru.
0: Kelarinya gu itara abalome. Dan lelarin hibali habu tisu dara gu romana le susir Dubai. Abalicu gu ueri gu nilubongiu larinya gu.
12: Inarani maturun ti boga gu geri le.
0: Sun geri gu ha nyebanya ha ari hibali le susir Dubai. Abahau di nyegi afarahai na hamai hani gu gu. Ahanya sun lumada gu Jesusu. Hamaginya wuri ha nyebi banya uara luma gali le ge. Abahere deru dise ari hi burikate le. Nyi ngaba wuguri giri ti Jose didageti fulasu le giri be arimatea le hafula suhuriu buiti ligaburi wuguri ligia richagwa tiligibwe bungiu lidanye linyu wage haluru dun huriu agura banyuliali larui habungiu magunda tilubaiti laukate le ladugbe linyu wage luru du lau Jesus abati lidi lumon pilatu abala muri hani lugu bu Jesus luma larige larari ragduni luege gurua abalobro gunita abagamisa Aba lacharo nilidon aba umuohu, achigiti lwa aba dubu, lenye luboi uwagi lilani aba abunuti. Wandera diveyo ligia, luweyuri aranse heni luba luweyuri emeraguni, ani yarafa libuga lagumeseru. Aba hafalaru ni wuria hanyebi banye luma Jesusu Galilea gine, Jose, ariha hamoi umuohu, ariha hamoi buidu idalinya la lichuguno lugubu Jesusu lidon umuohu. Dan le hagiri buduba ihabiyon, aba haranse heni ibinye brile ichuguba ihawago hilanya, Abati hemera agun didaveyu le hemera guagle ke ilarinya gunin liluru du Moises.
2: San Lucas, capítulo 24.
0: Veyu dimasu, abahagiri budu urinya luagu umuohu binafigiu. Barin na hamai, ibinye le haranse ruboi hamogwa, dan le hachili ruboi, mama lilida lubara, dubu le lida umuohu. Abahebelu lulidon umuohu ligia, madari hamuti lugu buwabure me Jesus unye. Sunti anya halanyi, arita go hagei lafuna, ligie harihi biya wugirinya, rara harugabu, taudaugu miritu. Keiti habuli chogu lau hagibu, unabu, buin lau anufudei, aba harinya gu wugirinya hagei hon.
15: Kawango halwa heleliu habai hata helai, uwa kia sarali vida gyoe. Arita go huma logu leme halariya gu yuhun dale kalile mrime, logu le rube la susarizubu, ligie le uviri garibu edibuti. Lut na ledereke rungu hama huruguka figu ikia. Aba me hata nguri logu kuruwa. Aba me lasa rulita geowe ni logu yuri wawe.
0: Aba ti harito guluagu dimuri lelarinya gubai Jesusu. Larige hagiri budun lida ge umuohu. Aba habau da guni sun kate ili Jesusu rubai hon unsu apostolugu. Luma hon hibiri lani gu Jesusu. Ha anugu bali uganu le hon apostolugu. Maria Magdalena, Juana, Maria tolugu chu Santiago. Ha maha hibiri urinya. Dan leharinya gubali berikata ili hong apostolugu, aba hanengu ni kei lilu ilu au, mafinya itinya hong. Aba lafu di dufeduru, aba lidi eiba agwena lagu umuohu. Dan lelarihi bailurage rugu, gamisa rugaru nye uwali ugubu. Aba lidi lubion, lautuweri anigi, laukata ili lelarihi bai. Lagu meme veyu ligia, houdi nye biang hada ge lani gu Jesusu, lidon aba liriru fulasu giriti emausu, uruwa ora eibuguni Jerusalengi. Adimure heina hanya lagu sunkata ile Jesusu Dubai. Sunti adimure heina hama, abala yara fadu Jesusu hon, abala gome seru eibuga uwara hama. Lausun ariha hamani, siyati hasubu diruni lagu Jesusu la, abatila niya gu hon.
13: Kansa le wagu bai hadimure ha sun eibuga ina huma.
0: Aba harara mungulau iruni, abalona bu aba hadage giriti kiliofasi, abala niya gu.
14: Sun grige subu di hamuti le Jesusu Dubai, Jerusalem lido ubriveyu le. Buguya gubairi gihada ge terencha hanyi banya ibidi habulu.
0: Aba tilaniya guhon.
13: Kagi Jesus era Dubai.
0: Harinya galun.
14: Luagu ti Jesus le Nazaretna. Aba mehe profeta lau ubafu. Luagu le ladigabai luma luagu lererun ligibuge bungiu. Luma hagibuge sungrige. Aba ti hedere geruni habu tigu wafadirigu. Hama wani gumadi matulun lasia dirunu wa lulonwe luma luladara wagun luagu gurua. Ruo mutiyebe we menigi luagun ligia bala asefure Israeli.
16: Uruwe yugueto, luege la sucere ducatile. Gama lumo, wirig de hamaru, hadage wirinya ha wama banyewani. Lau hodi buga arihe umuhu, luba laruga. Gama lumo, madari hamuti lugu bunye. Dabe hagiri budu, abahayabi, abahdogomo, lago ariha hama, aheligunye. Ariha gahama, hon lago viwa la, Jesusu. Aba hodi, hadage, vibirigu arihe umuhu. Aba hadari runi itara kai harinya guni wiriya hagia. Marihi hamuti Jesusu.
0: Aba tilaniye gu Jesusu hon.
4: Logo tige kufuran da huma, luti ginya luba hafiya no lagu leme ha harinya gu bi profeta gu. Mafuna gya luti meha la sufri runi Kristu sun kate ile lubara gya le resibi runi luweiri gu.
0: Aba tilagume seru afuna waga da isun le tanye gu bi lerene ubungi gu lagu hon. Lagume seru tume geburi li liburu Moisesi, tumonsun ha liburu profeta gu. Dan hachili riboy didon flasu lenyihi banya lubay, aba ladugu Jesusu kama hamuga la sigira leibugun. Aba here dun luagun lulerederun hama, harinya galun.
16: Reidei bawama, ladiga latari dunya anigunya memel.
0: Aba tilebeluru Jesusu lulerederu hama, dan tilenyuruha li hama luagu dabula, aba ladugu nufen luha burugu, aba letengiru nibungi tuagu, aba laguba chagunu, aba lichugunu hon. Lidan ora ligia, aba ladaru ni wahagu, aba hasubu diru ni lagu Jesusu la. Gamalumu, aba lagumu chogu hagibu ginye, aba tiharinya guhamagwa.
16: Masandi tuatadu ha wanigi le wagunda, dan le adimurahina lubwe wong umada. Arinya galei, tila lere rubungi wong.
0: Aba timagura bahanhanya la, aba hara gudini umalu hagiri budu uburugu Jerusalem. Lenyi lubwe hadairanya, unsu apostolugu ondaragu hama ginye hibiri lanigu. Aba harinya gu, ha ondara gu nyumbanya nyi hon.
7: Inaru ni luagu sarali lan wabuda me Jesusu lidage oweni lunya labagaridun, ariha lali Simon.
0: Aba ti habagda gu ni, bian wuguri ya haguya le susir dubai hon umada, luma luagu hasubu diru ni luagu Jesusu la, dan le laguba chogu nufen. Nyegi ya adimure ha, luagu brikate ile, lige lachi lagu Jesusu hagana guon, aba labusuru hon arinya gina.
4: Darangi lau hon.
0: Aba tabuinchu hanigi lau saragu anufudai, harita gu lagu pantu la harihibai. Aba larinye gu Jesusu hon.
4: Ka wagu hanuhu dedagua, ka wagu li logu abu hafinya tida hanigi. Ariha humei nuha buluma nugudi. Au memele, guru humana, magri guti pantu, mabu ligia anati au.
0: Dan larinye gu bali lira, aba larufuduni luha bu luma lugudi hon. Keiti mafinye meme ginya la, ladiga ugunda ni luma tuweri anigi leha wagu bai. Aba larinya gu Jesusu hon.
4: Ani isa egi ni huma ya.
0: Aba hichu gu murusu udiru sutilun, luma sirudu. Aba la nugini, aba leigi ni hagibu gine, sun hagui. Larige aba larinya gu hon.
4: Le asusneru du bainu, ligie le meha wagu bain narinya ga hon, dame ha le huma gidina. Lagu lagunfle ruwa bala sun le buruwa yu bainuwa gu titan li liburu Moisesi, titan ha liburu profeta gu, luma titan liburu togiri bon salumu.
0: Aba ti ladaru ni hasamina, lugun faranda hamani lerenu bongiu, aba larinya gu hon.
4: Buruwa nyu linya luagu lunti la lome Kristo. Aba lame lasaron lidage owe ni luagu lurum aweyu lunya la bagaridon. Lunti lagye la purichi hon lidan liri hon sungurigyo ubogu, lun hasakri han lun ferud na walan hafigon. Lagume serinya apurichi hani ligia uburugu gien Jerusalem. Huguya, gefentun luagu burikate ile. Nona habay sifiri sando, le frama se lubay nugu chibungi hon. Itara linya lubayti, Rede humaya uburu Jerusalem, dari meheresi biruni ubafu luma gebungi ule sielu bai.
0: Aba tila nigini Jesusu bongu di ilo yuburugu, chilu Betania. Aba lenyuru ni luhabu, aba labiniru ni. Sunti ya ni ala abinirenya, aba ladinyuru hawai, aba lanigini wa sielu. Larige hahu durogu lun, aba hagiribu duharigon uburugu Jerusalem, mahagunda. Suandati templu rugine nula, ichigo werigu ni lubungi. Huganu buiti lela buri habai huan luagu Jesusu. Kapitulu Aba.
17: Dale, lagume serube sun katei, ani halime ha dimure, ani luma yin bungi ule dimure be, ani bungi umeme dimure. Lida lubaiti lagume serube sun katei, luma yin bungi ugu chili dimure. Lida gien nadugi bungi sun katei. Uwati ni kata adugu tile mama ladugu. Lige ichigu bai bagari lu sun katei. Aniligia arungo gandagi dubai hau gerige. Harungu gadag dati lampu ligia lida luburi. Ani siyan lagi li luburi ga lampu ligia enya kusha. Nyei nyei meha aba ugeri lona ha bungio giri tihua. Le nyubi bai lu lichu gofe luagu larungonga. Lu gayara bai la hafinya no sungiri gya lida hagi. Mama huwa le lu bai larungo gadag dun au gerigi. Aba ugeri ligia le ona ho bai lu ladimur hebala luagu larungonga. Le abi nyameti lampu tima tima ti le arungo gadag du bai hau sungiri gya ubo wago. Lida hali meha ubo ani lau sung lida gela ladege bungi ubo masubu dinu hamuti ubo wago. Lagairo yebe le abi gamalumo meresi biru hamuti lila na lagairo. Ahi ti hon ha eresi biru bali afinye hagi luago lulu muti ubafu hon unirahi yabaya la bungi. Nirahi yabungi yuhagi mama luago agura huu hama kei furume gwari kukirige o lau la lugoda aba ugari. Lirahi habai bungi yu ladiga ladiga niya lirahi yume. Leti dimure ibai saligwa ti ugari me. Aba labagari du wagana gu. Ariha wa mali luweiri gu. Weiri gu nile leresi birubai lumagia bungi yu ugu chini. Ladiga ligia la lirahi bai le abaru giti. Le buimbai lau insi ya ni luma inari ni. Adimure te huwa luagu. Aba lania gu.
18: Ani ha lenya ha wagu bai nadimure ya huu. Dale narinya gu bai logu le la ubabai naranse huma. Weiri gu tima la sugu nao. Ladiga anihi ha le la meha nubara ge ginyi.
17: So wakia ibiha duwa saragu abiniruni lidage luweiri lirisi. Ladiga luma ge moisesi ile resi birua liluru du bungi. Aiti insia ni luma inaru ni lidage Jesu Kristu liabi. Uwagili ni aba arihiti bungi. Lirai le abang rugu bayi le yarafa bayi tu lani gi ligi arufu dubani idalnya lah. Aniha lani ya gubai hua dah bayi hau naha huriu ha. Herusalnya na fadri guhama ugeni ya hada ge. Ladiga wagon levi algu day katingi lah. Aba lani ya guhong fura.
18: Mama au Kristu bayi.
17: Aba yati hal gudani.
7: Kata buti profeta Elia si buguya.
17: Lani yang kahong.
18: Ua mama au.
17: Aba yang hari yang gulu.
7: Bugi yang sa profeta ligi dah lelu bang liabi.
17: Aba lani yang kahong.
18: Mama ginye au.
17: Aba ti hari yang gulu.
7: Kata buti, moso ti awan negun ni bau na bagle kong ka au na habaliba. Kagi e gayara abai bani yang gowong guogu.
17: Aba lau na bunia lau meme dimuri lemeha. Lani yang gubai profeta Isaias.
18: Au umala lile aguwa rahaba ili dan flasu magaira wat. Darahu ma uma suruti luba liabu iwaburem.
17: Hanya tu bayadimu ni heluma huwa lani guhadamu ni fariseu. Abati harinya gulu.
7: Ahinti mama lubai Kristu ni Eliasi ni profeta ligia kati wagu babadi saiha.
17: Aba larinya guhong.
18: Au lauduna nabadise. Anihi aba ibidi yeti huu paganagu. Liabu iba narigi. Wugiri ligia madina tina ni lu hamuga na faraga duni tagiri galigaidi.
17: Sun kata ile lida fulasu le giri bai Betania la susere. Luege ubo le nyige lubai la bucha weyu libiti duna horda. Le nye lubai la badisi huwa. Laruga, aba larihi huwa liyabi Jesus wa yara fadaina lu. Aba larihi gu hong lani gu.
18: Aniha amudun le launa habai buingiu. Lu lagi taru ni hafik orang Gregi. Lu aku nyaha nadi mureha dan le nari yang guboi. Lebi baba wakiri nari gini. Le wairi kudu sugunau. Lada gani yang halilah meha nubaragi. Ni au ibi dia ti meha wakiri ligi anu. Kamalumu abati sehat nalau duna. Lu hasubu diruni Israelitin.
17: Hari yang keti gini hua.
18: Hari hanumu ti sifir sandu. Kama aba unhu. Larai runsia lugi. Aba larara mugun labulu. Ibidi tiye be nu kata ila wugiri ligi. Arinya ga irugiti me hale auna ha balina abadi se halau duna nu. Da me le barihi lare iru sifri sandu. Aba me larara mu labu lugu ita ga wugiri. Ligi le abadi se habai lau sifri sandu. Ari hana aliti gefen au luago ligi la lira ubu ibu ingiu.
17: Laruga nye nye ye huwa hama bia hada ge laniku. Da le larihi bai huwa. las gun Jesus aba lariego
18: ani ha mudun le la no adiru bai bungio
17: aba haga bunibia lani huwa disciple lariego hitar aba ha falaruni Jesus aba ti la digirego Jesus larigo ke larihi ha falaruni aba laniego ho
4: kahariya habai
17: aba haniego lu
16: maestro halia baganao
17: aba laniego Jesus ho
4: higo go harihei
17: aba hodi aba harihi ni halia la lagano aba hasgrini libri veyo ligielluma ladiga keiburi halila gadri raba veyo ora lige andresi le lamule simon fedulo ligia bahada ye bia ha gamboni le laniego bai hua aba hafalani Jesus lo baregamu kate aba lidi andresi alu hei Simon Pedro le libuña aba laniña gulo
16: dariwa mali Cristo
17: aba lanuguni Andres Simon le nihi lubai Jesus aba laria guni Jesus Simon ligi bogu aba laniña gulo
4: Simon bugu ya le liro Juan cuento sefa se babiri mini la iri le Pedro
17: laruga aba larita gun Jesus Lidi lobogun Galilea aba la dura gun luma Felipe aba lariye gulu
4: falaban
17: Felipe ligia Bethsaidan lenye lubegie la gana wa Andresi la usun Fedo aba ti lidi Felipe alua hei Natanaeli aba lariye gulu
3: ei ari hawa mali gile wago bay laburu ha Moises tida liburu to lanina liluru dubungi leginye wago bay haburu ha profeta Jesusu le liro Jose le Nazaretna
17: aba laniye gu Natanaeli
19: ani hen funagi Nazaret na buiti
17: aba laniye gu Felipe lu
3: higabu bariha
17: dale laniye Jesusu layara fadu Natanaeli aba laniye gu
4: Anite aban la duga wagon Israel le tima timat uati yego au lida
17: aba laniye gu Natanaeli lu
8: idaliangi basubu diruni
17: aba laniye gu Jesus lu
4: ariha no muti bulubare ngen logu warun Felipe bon dan le tabu gianya di bulan ti di bu igu
17: aba ti laniye gu Natanaeli lu
8: maestro buku ya lirau boi bungi buku ya haru ita bai Israelina
17: aba laniye gu Jesus lu
4: Pafino bem no ladagar ganarinha go bom, logo ari hanani botabu ngati de buigo. Bari o baticate o ele mutimate loile.
17: Arinha que tinha Jesus.
4: Ninaran hao, logo ari o bela cielo darago, anha melani bungi angelego amude ha luma arari hanogi aule lira uguri.
2: San Juan, capítulo 3.
17: Nyenye aba uguri lidageti adamu ri fariseu go. Aba hada ge habuti guhurio giriti Nicodemo aba lidi Nicodemo ayanu haluma Jesusu gunyo aba laniye gulu
8: maestro subudi wa muti lagu bungi la ona habalibu arufu da havon ladiga uatini aba luganyara la larufu duni lubafu la useini kei badigini ahi ua lubai bungi uluma
17: aba laniye gu Jesusu lu
4: ninari ubao lagune la magra huwa yati Siyati le belu ron lidon la ruin hapungiyo.
17: Aba lariye gu Nicodemo lu.
8: Ida lubage lagura honwa ya. Aba wugiri weyali. Gayara tifunage le belu ron ya turage irugun luguchu. Lu ya tagura hani.
17: Aba lariye gu Jesus lu.
4: Ninari ubao. La ulela magura houti lidagye duna luma lidagye sifiri sando. Siyati le belu ron lidon la ruin hapungiyo. Le agura hoube hadage agubri gu hagurigye banya. Itra linha ligabri keisi hagabri gurigi le agura hobi lidage sifiri sando itra linha ligabri keisi ligabri sifiri sando maweri data lubeiti banigi lagu naringu mu lagu luti laya hagura honi wa sun gurigi itra ke lafuno garaba li le nyengi lumuti la pusera agamba bai la muri ani ibidia tibun halia gen la liabi ni halion la lidi itra hanyagi ya sun ha agura hobi nya lidage sifiri sando
17: abayati larinya gu Nicodemo lu
8: Ida lubasa kata ile?
17: Aba lariye gu Jesus lu.
4: Aba omen bu maestro Israel na buguya. Ibiti ti kata ile bon. Ninaru bau. La ulen la wa subu dirubay. ligal na wadimu reha bai ge fema gia luago le ariha wamali bai huwia fariseo go mafinya tun luago le warinya go bai hon ahi mafinya hu bai nu dan le nadimu reha hon luago burikate le lani na ubou ita lubagi hafinya no luago le lani na sielo uwagi liniaba amude riti sielo lari giniaba larari no nyingi luga yara la ge fema lan luago noiti gia aule lira uuguri Itera keme halinyuru no Moises iti yawa hewe luagu webe lida afulaso magaira wati Luha salboro bala sunha arihiti ya tuwagu Itera linyagia ninyuruwa bala luagu guruwa Lunson lale afinyuru iti nuwagu Meferi duru hamamuga Kabagari rugu hamamuga aba ibagari le magumu chaditi
17: Aba la sigiru Jesus wariyaga
4: Laduka wairi iti hisi ya gurigi haubogu banya lubungiyo Dari lun louna hani lirau le aba riguti Lun longwe luago hafigon, lun son la hafinyo rutin luago, meferi dun hamamuga, kabagari rigu hamamuga, aba ibagari le magumu chaditi. Mauna ha lumuti bungi lirau uboa gung lulichi gung hadunru gurigie, louna hani lun ha salbaru ha uboa gu banya luago. Le hafinyo ti luago, masia di ruwati, ahi le mafinyo ti, siyadi wali laduga mafinyo la luago lirau bungi le aba rigote. Ha mafinyo banya, siyadi wanya, La duga dambuga le liyabi bai la rukon ka ubo wa gong lo narugo ga dagudun la ubo u. Hime iti maha muti lila na ubo u, luburi ga sugu lau la rukon ka. La duga kati la uribati hatagu bai. So ha duga banya kati uribati, iere guti la rukon ka hong, aba hadisa dun loi la rukon ka ligia. Loi la subu diruno wa kati uribati le ha duga bai. Ha duga bali lugunda bungiyo, insi ti hong lun lita hama la rukon ka lun larikino lagu haruma la le ha duga bai, lau lubafu bungiyo.
17: Lari Jesus katile apalidi Jesus hao lani discípulo go fodeo abalere denu atiri danye abadise nyenye ge hua abadise helida flasule giribe eno jara falu salim natiga nyenye la sara guduna aba buriti haya bingwa grigia aba abadise iru dubare gen la deru hua la sutere da sun katile abati hagume senu Hadange lani kuhua asigene luma aba huri uluagu igaburi le lani na arumani abati hodi anie galu hua.
7: Ariha basa maestro, ugiri le buga buma bwe luagu obu le nyinge lubei labou cheveyu libiti duna hordan. Ligira le meha uwagu bwe badimure hewon. Gweto labadi sahinye grigia ani hafalaru nye sungrigi.
17: Aba lanie kuhua hon.
18: Niyati la resbiru ngrigia ni kata ahi mama lubai lichu kubwinki ulu. Kagamba humuti lubai gia nariye kuhun furangu. Logo mama la au kristu. Logo au la aba leo na hobo iluba. Niyati la resbiru ngrigia ni kata ahi mama lubai lichu kubwinki ulu. Kagamba humuti lubai gia nariye kuhun furangu. Logo mama la au kristu. Logo au la aba leo na hobo iluba. Lida amba marie adari taube iladari. Leti lumada adari le nyeibu ya gambu Wiri tilibunda la ulagambu ni ladimureha Itara ninyo ginyeti Dayari halinibunda ngueto Ligia lunti la wiri gudunti ma Au lun nuna budunti ma Esusu le nyeibu iba isia lugin Ou ginyu sungregi Ahi le ubou oguna Lere gunye lani na ubou Kufura andala Ani luagu layano Ahi le nyeibu iba isia lugin Hau gini sungrigi. Logo gini le ariha lali bwe, luma le agamba lali bwe ladimure. Kama lumo, mi betinya afinye ruti luago le lariyengu. Ahinti le afinye ruti, la chowru bwe logo inarini la le lariyengu bwibuingi. Le launa habai buingiyo, le reru buingiyo ladimure habai. Laduga, mebe hati lichuku ni buingiyo la nisifiri lu. Hinsi hati lirau buingiyo lu, ruha liginye ubafu lu, logo sungkate. Le afinye bwe logo lirau buingiyo, Kabagari ti le magumu chadi. Ahi le maha bai lafinyo nulogu lirau buingiyo. Mabagari bai libe ibagari ligi ani mebelu bai siyelu. Laburu harugu ba liganyo buingiyo luagu.
2: San Juan, Capítulo 4
17: Abahagambo fariseo gulo gibit mahama lani kuhesusu sigahau lani kuhua. Aba gibit mahama grigia nyibu ite lu. Lu habadi sayiru. Lausung mama la Jesusu abadi sei habai lani go abadi sei habai dale la subu diru bali Jesusu katile aba la furidu udea gi lu la giri budu Galileo la sigribati lobo uge Samaria lida waya suligi itra niati la chilira lidong aba flasu Samaria giriti sikar jarafa lu mole meha ligiri bi Jacobu lu Jose le lira nyenye fusu le umbe hagu ara lufusu Jacob kiti buchala luagu Jesus oibuga aba lanyuru la rufusu ligi kiburi amidiri gora ligi aba titia bi aba wuri Samaria na dabura duna lidage fusu le aba lania gu Jesus tu
13: Rugo morusu dona no.
17: Anyangra tibuga lani disipulu gu agayi haigi ni uburugu. Abati tarinya guburi samari na tolu Jesusu.
20: Ida lage bamuni haba iduna numa lari ya huri yuma. Nuge samarian. Misi ya wati aga huri yu hongwa hama samarian.
17: Aba lariya gu Jesusu tu.
13: Nuhamuga subuti bani ya dewa ni ile lichi ubi bungiyo. Subuti bai hamuga kati lale amuri haba iduna buma. Bamuni ya hain hamuga numa. Aba hamuga nichi kwa aba luhuja riduna le gayara tilishi kwa ibagari bon bon.
17: Aba taniye gulu.
9: Uwa gubaiti kaba la au badabu raduna ani hulili tifusu le. Ida lubati bichi kuni luhuja riduna ligie no. Hako ule meha wagucha igirubali fusu le won. Gurati meha duna lidage hausun lirahunye hama liniba afago. Wairi gutibufunage sugilau hako.
17: Aba lariye gu Jesusu tu.
13: Sonha atu tinha lida agia duna le amagra buda yaba. Ahile atu tinha lida agia duna le nichugu bai. Ma sandiru dugi alime magra bua. La duga duna le lubei nichugu nilun. Gesen sebe lida lu lichugu ibagari magumu chatitilun.
17: Aba tariye gu lun.
9: Rubai duna ligue no. Ma sandiru digi anamu ga magra bu. Miabi nuguya me yafusuru ga dabura duna.
17: Aba lariye gu Jesusu tu.
13: Baiba ogei bumari, aba mebi abi.
17: Aba taniye gulu.
9: Mamaritin.
17: Aba tilaniye gu Jesusu tu.
13: Binaru lagu barinye gu lagu mamari ba. Ladiga sengi hanyo ugunye umati ya bagana wa. Ani mama bumari le umabu bagana wa weto. Inaru ni le barinye gu bai.
17: Da tagabu bali uri to, kata ile. Aba taniye gulu.
9: Afinye tina lagu profeta ba. Wagicha guha Samaria na hudugu watiame halu bungi uja luagu wibu ligita. Ahen hugu ya huriyo. Arinya katun luagu Jerusalem la fulasu le lumbe nye la wahuduragua lumbungi.
17: Aba larinya gu Jesusu tu.
13: Afinye bano, lagu anita bila da lu hahuduragu lumbungi yo miti ga hugu ya luagu wibu ligita ni hidi Jerusalem. Hugu ya Samaria na ibiti yeti hon kala un hahu durogua. Ahi wagia, subuti wa muti kala un wahu durogua la dika hata agi huriju liyabi ya salbaruni. La chiliruba ora, ani aniha ora ligia, lun lahu durogua bala lubungiyo lau sifiri luma inarini. La dika itara linya labuse ron uguchili lun lahu durogun lun, sifiri bungi, ani hau duroguba nye lun, lun tihadugni lau son hani sifiri luma hanarun.
17: Aba taniye gulun,
9: subudi tinu luagu liabi bala Kristo. Dame ti liabi la funa guagu du beisun kata iwon.
17: Aba lariye gu Jesusu tu.
13: Au Kristo bai, le meme ayano ha bai bumo.
17: Ligeti hachili rilani disipulu. Aba tawiri duhani gilao hadari nu Jesusu adimu rehatuma aba wuri. Uwa tini aba gani gitilu lali gudaha kalna tabuseru bai. O kalna wagu layanu hatuma. Abati tigiru ni uri tugia taga itna abatidi uburugu oga ya grigia. Abatarinya gu hon.
9: Higo gu hariha aba eyeri arinya gu tisun kata ile aduga nali bainu. Mama dugu funasa ligia Kristu bai.
17: Abati hodi wa uburugu gelu lenyihi lubai Jesus. Anyaha tibugo disipulugu ayumuru gu lu Jesus lu leigi. Laniya ga hon.
13: Ani aba egi ni numale ibidi ya tihon.
17: Aba tihaguma seru disipulu gu alg dagua hama gua aba haniye gu.
8: Mafu na sabaruhi egi ni lu.
17: Aba lariye gu Jesusu hon.
13: Nadugu ni lugunda leona habali na luma nagumu chini luwati gumari ligia neigi bai. Hugu ya ariye gatu mege iki ligadir hati luba luba hane. Ahi au nariye hane hon. Ariha humei nad. Lidani halila luba hon. Rasibi lali aluba hati la fayiru waha ani aluba hali in lani na ibagari magumu chaditi. Wentoti,
4: dando abu naguti ke aluba hati gunda guatinya lida aba ke lubai be larinya wagon amule abu nagubai amule aluba habai ona hanadu aluba halenye lubai mabu nagun huma amuna dagmi banya ani huguya aluba bali lebegi hawadi gimare
17: saraguhanya lila na flasu.
1: Estás escuchando Fe Lo Bíblica, la Biblia en español, inglés, carífuna y quechí.
17: Jesús.